ti ye ye na ka ye nie no nyam na Jesus na Jesus wo mani ti e putu ni Jesus ba mani wo ya tire na ofra ye